ಕೋಣಿಕಿ ಭಯದ ಕಾರಣಂಬೈನ ಬಾನಿಸತ್ವಂಬನು ಬಾಪಿನಾಡು ಜಾತಿ ಪಿತಯ ತಂಡು ಜ್ಞಾನಮತಿಯ ತಂಡು ನೋಟು ಪೈನ ಜನುಲ ನೋಟಿಲೋನ.